0: ಗೀತೆಯ ವಿಂದಿನ್ನ ಮಾಹ
1: ಸುಪ್ರೀಂ ರಿಕ್ವೆಸ್ಟ್ ಫ್ರೈಡೇ.
2: උදේ 10:30 වෙලාව ඉදින් මේ පැත්තට කතා කරපු අපේ TikTok live එකේ ඉන්න message කරලා ඉන්න යාළුවෝ කට්ටිය ගැන මතක් කරන්න තමයි මේ ලෑස්ති වෙන්නේ. මුලින්ම මම ජයග්‍රහී විදිහට අපේ TikTok live එක පැත්තට යන්න තමයි ලෑස්ති වෙන්නේ. මොකද ඒගොල්ලෝ පුන පුනා මම නම කියනකම් බලාගෙන ඉන දෙන නිසා අනිවාර්යෙන්ම මම නම කියන්න ඕනේ. එහෙම නැති වුණොත් එහෙම මේ පැත්තේ මට ඉන්න හම්බ වෙන්නේ නැහැ ඉතින්. හරි, අපිට එක්ක issue ඉන්නවා වගේම අසේල චින්තක ප්‍රභාත වගේම ಹರ್ಷಣಿ ಇಮಾಲ್ಕಾ ಮಧು ಮಾಲಿ ಒಂದು ಹರ್ಷಣಿ ಹಾಗೆ ಸಂಪೂರ್ಣ ನಮ ಮಮ ಕ್ಯೂವ ಹರಿದ ಎತಕಮ ಲಸಾ ಇನ್ನ ವಾಯಿಶಾರ ವಿಕ್ರಮ ಸಿಂಗ ಮಲೇಷ್ಯಾವಲಿನ ಅಪಿ ವಹಾಗಿರಿನ ಎತಕಮ ಶ್ರೇಯಾನಿ ಸಂದಲನ್ ಕಾವ್ಯನ್ ತಾರುಣಿ ಅಪಿ ವಹಾಗಿರಿನ ಲಸರ ಸಿಂಧುವಾಗ ದಿನ ಕೆಲ ಕಿವ ಪೌಲ ಹಬೋಮ ಎಕತು ಕರೆಗಿನ ಟಿಕ್ಟಾಕ್ ಲೈವ್ ಎಕಟ ತಾವ ಅಪಿ ತಾರುಣಿ ತಾರುಣಿ ತಾರುಕಾ ಕೆಲ ತಮಯ ಮಟ ದನ್ ಕಿಯವೆನ್ ಗಿಯೇ ಕಲಬಲೇನೆ ಕಲಬಲೇನೆ ಎವಗೆಮ ಶೆನು ಇನ್ನವ ಮಣಿಕಿ ಜಯಸಿಂಗ್ ಇನ್ನವ ಶಾನ್ ಎವಗೆಮ ಇಸುರು ಇನ್ನವ ಲಹಿರು ದಿನುಕ ವಗೇಮ ಅಪೇ ಭದ್ರಿಕಾ ಕವೀಶ್ ಸವಿಂದಿ ಸಂಕ ಮಲ್ಷ ಪ್ರಿಯಾ ಶಲೀನ್ ಕವಿ ರೂಪ ಹಂಸನ ಮಿಹಿನ್ ಮಿಹಿರಂಗ ಏತೆಕ್ಕ ಮ ಹರ್ಷನ ಪ್ರಭಾತ್ ಮಮ ನಮ ಕಿವರೇದ ನತ್ತನ್ ಸಂಪೂರ್ಣ ನಮ ಕಿವ ನಾಯಕಿಲ್ ಎತ್ತನತ್ ಪ್ರಶ್ನೆಯಕ್ ಅಪೇ ಸಾಶ್ ಇನ್ನವ ಹಂಸನ ಇನ್ನವ ಎತ್ತಕ್ಕೊಟ ತವ ಕೌದ ಇನ್ನೇ ಕವಿಗೆ ನಮ್ಮ ಕಿವ ಬಗ್ಗೆ ಮತ್ತೆ ಮತ ತಿನ್ನವ ಕವಿ ಶಲೀನ್ ನಮ್ಮ ಕಿವ ಅದು ಮಮ್ಮ ಕಿವ ಕಿವ ಕಿವ ಕಿವ ಹರಿ ಹೇಮಣ ಇತಿ ಒಂದು ಮೇ ಕಟ್ಟಿಯವಾ ತೆಕ್ಕ ತು ಕರ್ ಆ ದೇವ್ ಇನ್ನ ಭಾವನ ದೇವ ಆಗಿ ನಮತ್ ಕಿವ ಸಾರ ಹಾಗೆ ನಮತ್ ಕಿವ ಸಾರ ಹರಿದ ಇದು ಮೇ ಕಟ್ಟಿಯ ಕೋಮ್ ಎಕ್ಕ ತು ಕರ್ ಗೆನ ಸಿಂಧುವಟೆ ಅನ್ನ ಹದನ ಕೊಟ್ಟ ತವ ಪೊಟ್ಟೆ ಮಟ ಅಮತಕ ವೆನ ವಾ ಮೇ ಪತ್ರ ಕೋಲ್ ಕರ್ಪ ಕಟ್ಟಿಯಕ್ ಇನ್ನೋ ಕೆ ಲೇ ಕಟ್ಟಿಯವತ ಎಕ್ಕ ತು ಕರ್ ಗೆನ ತಮೈ ಲಾಸ್ ವೆನ ಕ್ಯಾಸ್ಬೇವಟೆ ಅನ್ನವ ಕ್ಯಾಸ್ಬೇವೆನ್ ಸಮಂತ ಕಥಾ ಕರ ಪುತಾ ಜನಿತೆ ವಗೆಮ ದೋಲ ದೆನ್ನ ಪವನಿ ವಾಸನೈ ಯಾಲುವ ಹೆಮೋಮೈ ಅಪೇ ರಣವಿರೋಟಿಕ ಎಕ್ಕ ತು ಕರ್ ಗೆನ ಲಸ್ಸನ ಲಸ್ಸನ ಸಿಂಧುವಾಗ ದೆನ್ನ ಕೆಲ ತಮೈ ಕ್ಯೂವೆ ඒත් එක්කම TikTok live එක පැත්තේ ඉන්න අපේ චිකාය වගේම නාලක වසන්තවත් එකතු කරගෙන හිමනම් ලස්සනම ලස්සන සින්දුවක යන්න තමයි ලෑස්ති වෙන්නේ. මේ සින්දුව අපේ හැමෝම අහන්න කැමති හරි ආස සින්දුවක්. ඉතින් ඒ නිසා තමයි මම ඊළඟට play කරන්න මේ සින්දුව තෝරගත්තේ. දෙකිට මහගිනි 9:10 විනාඩි 38 දැන් වෙලාවා.